ಕನ್ನಿಗರಿಗ ಆಕಾಶವಾಣಿ ಶಿಲಾಂಗ್ ಖುಬೋರ್ಬನ್ ಪುಲಿಯದ ಇಲಾಸೆಡೋರ್ ಸಿಂಡ್ರಮ್ ಕಿಮಾತ್ ಕಿ ಬಕಾಂಗ್ ಸನ್ ಜಂಗ ಖುಬೋರ್ ಮಂತಾಗ ಜನ್ಮಿಯನ್ ಕನ್ಮಾ ಬುರಾಮ್ ಉ ವೈಸ್ ಪ್ರೆಸಿಡೆಂಟ್ ಕರಿ ಉಮಂತ್ರಿ ರಂಬಾಡೋ ಕರಿ ನರೇಂದ್ರ ಮೋದಿ ಬಟ್ ಉಮಂತ್ರಿ ಕಂಪೋ ಅಯ್ಯಂ ಅಮಿತ್ ಶಾ ಯಾಕಿ ನೋಂಗ್ಯದಾ ಯಕ ಸಿನ್ಶಾರ್ ಪಾಚ್ ಬಾ ಹಕ ಪೋರ್ ಬಲ್ ಪನ್ ಬನಾ ಯಾಕ ಇಮರ್ಜೆನ್ಸಿ ಹೌಸ್ ನಮ್ ಶಿ ಹಜಾರ್ ಖಂಡಾಯಿಸ್ ಪಾ ನ್ಯೂ ಪಸನ್ ಖಾಟ್ ಉ ಡಾಕ್ಟರ್ ಎಸ್ ಜೈ ಶಂಕರ್ ಬನ್ ಪನ್ ಖ್ಲಾನ್ ಯಗ ಜಿಂಗ್ ತ್ರೈ ಲಾಂಗ್ ಹಪಡೆಂ ಕಿ ಜಿಂಗ್ ಎ ಹಕ ಪರ್ಥೈ ಹಕ ಜೆಜು ಫೋರಂ ಹ ಸೌತ್ ಕೊರಿಯಾ ಖ್ಲಾಟ್ ನೋ ಉಸಿ ಎಂಬರೆಂ ಕ ಜಿ ಎಚ್ ಎ ಡಿ ಸಿ ಉ ಪಿ ಕೆ ಸಾಂಗ್ಮಾ ಹರಿಯನ್ ಗಜಿಂಗ್ ಶಿತೋಮ್ ಪಲ್ಲಟ್ ಕೆ ಇಲೆಕ್ಷನ್ ಕಮಿಷನ್ ಯಾಕ ಮೇಘಾಲಯ ಎಲೆಕ್ಟೋರಲ್ ರೂಲ್ ಡಿವಿಷನ್ ಹ ಶ್ವಾಬನ್ ಪನ್ಮಿ ಹ ಉರಿಸಾವ್ ಕಿಖುಬೋರ್ ಕಿಬನಿಯಾ ಉ ವೈಸ್ ಪ್ರೆಸಿಡೆಂಟ್ ಸಿ ಪಿ ರಾಧಾಕೃಷ್ಣನ್ ಉ ಮಂತ್ರಿ ರಂಬಾಡು ನರೇಂದ್ರ ಮೋದಿ ಬಾದ್ ಉ ಮಂತ್ರಿ ಕಂಪೊ ಅಯ್ಯಂಗ್ ಸರ್ಕಾರ್ ಕುಮಿಯೆ ಉ ಅಮಿತ್ ಶಾ ಕಿಲಕನ್ ಮಾವುರಮ್ ಯ ಕಿತೋ ಬಾರೋ ಕಿಬ್ಲೆಯದಾ ಯಾಕ ಸಂಚಾರ್ ಪಾಚ್ ಬಾ ಹಕ ಪೋರ್ ಬಲಪನ್ ಬನಾ ಯಾಕ ಇಮರ್ಜೆನ್ಸಿ ಬಾಲಪನ್ ಜರಿ ಹಕ ಅರ್ಪಸಂತ್ರಿ ಗುಜಲಿಯೋ ಶಿ ಹಜಾರ್ ಖಂಡಾಯಿಸ್ ಪಾ ನ್ಯೂ ಪಸನ್ ಹಾಗೆ ಖುಬೋರ್ ಬಲ ಪಲ್ಲಾಯ್ ಕಿಲಪನ್ ಪಾವ್ ಬಕ್ಕಿ ಇಮರ್ಜೆನ್ಸಿ ಕಲೋಂಕ ವೈ ನಿಕಿ ಪೋರ್ ಕಿ ಬೌಲ್ ಓ ಉಬದುಮ್ ಉಕಾ ಯಕರಿ ದಗ ಜಿಂಗ್ ವೆಂಗ್ ನೋ ಎಕ ಹಕ್ ಜೊಂಗ್ ಕಿ ಪಾಚ್ ಬಾ ಕ ಜಿಂಗ್ ವೆಂಗ್ ನೋ ಎಕ ಜಿಂಗ್ ಲಾಂಗ್ ಲಾಯ್ ಲೂಯ್ ಮನ್ಪನ್ ಪಾವ್ ಯಕ ಜಿಂಗ್ ಸ್ಮೋ ಜೊಂಗ್ ಕಿ ಬಟ್ ಕ ಜಿಂಗ್ ತಲಾ ಚಂಗ್ ಸಿನ್ಶಾರ್ ಖದಾರ್ ಪಾಚ್ ಬಾ ಕಿನಿ ಕಿ ನೋ ಎಲಾಮ್ ಕಿಲೆ ರೋ ರು ಇಕ ನೋ ಶೋಂಗ್ ಶ್ನೋಂಗ್ ಬಕ್ಕಿ ಲೆ ಲೆ ಪ್ರಶಾ ಯಾ ಕ ಜಿಂಗ್ ಸಿನ್ಶಾರ್ ಡೋನ್ ಬೋರ್ ಕಿಲಪನ್ ತಿಕ್ನಾ ರು ಯಕ ಜಿಂಗ್ ಸ್ಕ್ಯಾಮ್ ಜೊಂಗ್ ಸರ್ಕಾರ್ ಬನ್ಪನ್ ನೆ ಎಕ ಹಕ್ ಕ ಜಿಂಗ್ ಲಾಯ್ ಲೂಯ್ ಕ ಜಿಂಗ್ ಎರಿಂಗ್ ಕಾತ್ ಬಟ್ ಕ ಜಿಂಗ್ ಎಲಾಂಗ್ ಕೌವೈ ಹಾ ಕ ಜೊ ಕ ಪೋರ್ ಕಿಲಾ ಬನ್ ರು ಇಕ ಜಿಂಗ್ ಡನ್ ಕಾಮ್ ಬನ್ ಯದಾ ಯಕ ಸಿನ್ಶಾರ್ ಖದಾರ್ ಪಾಚ್ ಬಾ ಬಟ್ ಇಕ ರೀತಿ ಸಿನ್ಶಾರ್ ಜೊಂಗ್ ರಿ ನಗ ಬಂತಾ ಕಿ ಪತೆಂಗ್ ಕಿ ಬನ್ ವನ್ ka block resource management committee but ka yong ka lo farmer producer group kila padyang sobhay ka kanhon jo ka MEP RF mission ha ka shnong yong ka lo ka badan east gent hills district ha pok alternative livelihood program ha ka program kala don ka jing pin eaten rai ka jing sam ki jing pin min ocean rai la ka dong ka jing sam ki surnat bat ka jing le jingo a shiki jaka pin tray ki project ki nong kren ki la ka do ya ka lat ka ba la ka dong udan ban kan tiu ka yo ka kot bat ka rap ka riang ಉ ಟೆಕ್ನಿಕಲ್ ಎಕ್ಸ್ಪರ್ಟ್ ಉ ನಬಾ ಬಾಥಾಚಾರ್ಜಿ ಉಲ ಕಿಂತುಯ್ ಕಿ ನೋಂಗ್ ರಬ್ ಕಿನ್ ಪ್ರಶಾಂಗ್ ಬನ್ ಪನ್ ಯಾರಿ ರಬ್ ಕರಿಯಾಂಗ್ ನಲೋರ್ ಕಜಿಂಗ್ ಟಿ ಡೋ ಯೋಂಗ್ ಕದ್ಬಾ ಉ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಇ ಎಚ್ ಲಾತೋ ಇಲ ಬನ್ ಹಲೋರ್ ಕಜಿಂಗ್ ಮಂತೋಯ್ ಜೊಂಗ ಗ್ರೂಪ್ ಮಾರ್ಕೆಟಿಂಗ್ ಬಾತ್ ಕ ಬ್ರ್ಯಾಂಡಿಂಗ್ ಉ ಸೆಕ್ರೆಟರಿ ಕ ಬಿ ಆರ್ ಎಮ್ ಸಿ ಉಬಾ ಆನ್ ಡಿ ಎಮ್ ಲಾಲು ಉಲ ಕಿಂತುಯ್ ಕಿ ನೋಂಗ್ ರಬ್ ಕಿ ನಿತಲಿ ಬಟ್ ಬನ್ ಪನ್ ಖ್ಲಾನ್ಯ ಕಜಿಂಗ್ ಪನ್ ಮಿ ಕಿ ಮಾರ್ ರಬ್ ಬಾತ್ ಕಜಿಂಗ್ ಶಾಲಾ ನಿಕಿ ಉ ಮಂತ್ರಿ ಕತನಾಟ್ ಕಿ ಕಂಬಾರ್ ರಿ ಉ ಡಾಕ್ಟರ್ ಎಸ್ ಜೆ ಶಂಕರ್ ಉ ಲಖಾಟ್ ಬನ್ ಪನ್ ಖ್ಲಾನ್ ಕ ಜಿಂಗ ತ್ರೈ ಲಾಂಗ್ ಹಪರಿಂ ಕಿ ಜಿಂಗ್ ಎ ಕಿ ಬದನ್ ಹಕ್ ಪರ್ಥೈ ಕಿ ಬಕನ್ ಥೋಬಿ ಕಿ ಕಮ್ಲೆ ನೋ ಕಿ ಖ್ಲಾಮ್ ಬಾರ್ ಕಿ ಜಿಂಗ್ ಎ ಕಿ ಬೇದೈ ಬರ್ ಕಮಾರ್ಯಾಂಗ್ ಹಬ ಆ ಜಿಂಗ್ ಕರನ್ ಹಕ್ ಜೆ ಜಿ ಫೋರಮ್ ಫಾರ್ ಪೀಸ್ ಅಂಡ್ ಪ್ರಾಸ್ಪೆರಿಟಿ ಆರ್ ಹಜಾರ್ ಆರ್ ಪನ್ ರಿಯೋ ಹ ಸೌತ್ ಕೊರಿಯಾ ಉ ಲಾಂಗ್ ಬಕ ಪರ್ಥೈ ಕ ಸಾಖಿ ಕ ಜಿಂಗ್ ಕಲಾ ಕ ಬಸ್ತೆ ಬಾರ್ ಕ ಜಿಂಗ್ ತೆ ಲಾಕ್ ಹಪರಿಂ ಕಿ ರಿ ಕಿ ಬಖ